0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಸಂಗೀತ ಕಟ್ಟಿ ಅವರ ದನಿಯಲ್ಲಿ ಕಮಲೇಶ ವಿಠಲರ ರಚನೆ ಕರೆದರೆ ಬರಬಾರದೆ ಗುರುರಾಯ ಬರಬಾರದೆ. Welcome to today's devotional music program. Dear listeners, in the beginning, let us listen to Sangeeta Katti, Kare Dare Barabarade Gururaya.

ಶಶಿಕಲಾ ಕುಲಹಳ್ಳಿಯವರ ದನಿಯಲ್ಲಿ ಬಸವೇಶ್ವರರ ಒಂದು ವಚನ, ಜಂಗಮ ನಿಂದೆಯ ಮಾಡಿ. ಜಂಗಮ ನಿಂದೆಯ ಮಾಡಿ ಅವಚನ ರಿಟನ್ ಬೈ ಬಸವಣ್ಣ, ಸಾಂಗ್ ಬೈ ಶಶಿಕಲಾ ಕುಲಹಳ್ಳಿ.

ಇದೇ ಸಮಯ ಹರಿಯೇ ವಿಜಯದಾಸರ ರಚನೆ ದನಿಯಾಗಿದ್ದಾರೆ ವಿನಾಯಕ ತೊರ್ವಿ. ವಿನಾಯಕ ತೊರ್ವಿ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವಿಜಯದಾಸ ಇದೇ ಸಮಯ ಹರಿಯೇ.

ಡಾಕ್ಟರ್ ವಿದ್ಯಾಭೂಷಣ ಅವರ ದನಿಯಲ್ಲಿ ಪುರಂದರದಾಸರ ಮತ್ತೊಂದು ರಚನೆ ಕಣ್ಣಿನೊಳಗೆ ನೋಡೋ ಹರಿಯ. ಒನ್ ಮೋರ್ ಕಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಡಾಕ್ಟರ್ ವಿದ್ಯಾಭೂಷಣ. ಕಣ್ಣಿನೊಳಗೆ ನೋಡೋ ಹರಿಯ.

ಶಂಕರಪ್ಪ ಹೂಗಾರವರ ದನಿಯಲ್ಲಿ ಈಗ ಬಂದು ನಿಲ್ಲೋ ಕಣ್ಣ ಮುಂದೆ, ರಚನೆ ವಿಜಯದಾಸರು. ಶಂಕರಪ್ಪ ಹೂಗಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವಿಜಯದಾಸ. ಬಂದು ನಿಲ್ಲೋ ಕಣ್ಣ ಮುಂದೆ.

ಸಮನ್ವಿತ ಶರ್ಮಾ ಮತ್ತು ಪಿಎ ಮಂಗಳಾ ಅವರ ದನಿಯಲ್ಲಿ ಕೇಳಿ ಜಗನ್ನಾಥ ದಾಸರ ರಚನೆ ಕರವ ಪಿಡಿದು ಕಾಯೋ ಎನ್ನ ಶ್ರೀ ಯತಿವರ. ನೌ ಸಮನ್ವಿತ ಶರ್ಮಾ ಅಂಡ್ ಪಿಎ ಮಂಗಳಾ ರೌಂಡರಿಂಗ್ ಅ ಕಾಂಪೋಸಿಷನ್ ಆಫ್ ಜಗನ್ನಾಥ ದಾಸ ಕರವ ಪಿಡಿದು ಕಾಯೋ ಎನ್ನ ಶ್ರೀ ಯತಿವರ.

ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಕಾವ್ಯಾನಂದ ಅವರ ರಚನೆ ಇದು. ನವ ಸ್ವತಂತ್ರ ಜನಗಳಲ್ಲಿ ಪ್ರಬುದ್ಧ ಬಿಂದು ಭಾರತ. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ರಿಟನ್ ಬೈ ಕಾವ್ಯಾನಂದ, ಸಂಗ್ ಇನ್ ಕೋರಸ್. ನವ ಸ್ವತಂತ್ರ ಜನಗಳಲ್ಲಿ ಪ್ರಬುದ್ಧ ಬಿಂದು ಭಾರತ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಡಿವೋಷನಲ್ ಮ್ಯೂಸಿಕ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು ಫಾರ್ AGAM 24/7 ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ.
1: ನಮಸ್ತೆ ಮೇಡಮ್. ನಮಸ್ತೆ ಶಾರದಾ. ಕಳೆದ ತರಗತಿಯಲ್ಲಿ ಮಹಾರಾಜ ಸ್ವಾತಿ ತಿರುನಾಳ್ ಅವರ ಕೃತಿ ಹಮೀರ್ ಕಲ್ಯಾಣಿ ರಾಗದಲ್ಲಿ ಗಾಂಗೆಯ ವಸನಧರ ಹೇಳ್ಕೊಡ್ತಾ ಇದ್ದೆ.
2: ಹಾಂ,
1: ಅದರಲ್ಲಿ ಪಲ್ಲವಿ ಅನುಪಲ್ಲವಿ ಆಗಿದೆ. ಅನುಪಲ್ಲವಿ ಒಂದ್ಸಲ ನಾವು ಹಾಡ್ಬಿಟ್ಟು ಚರಣ ಪ್ರಾರಂಭ ಮಾಡೋಣ.
2: ಸರಿ,
1: ಈಗ ಅನುಪಲ್ಲವಿ ಹಾಡೋಣ.

0: ಪಲ್ಲವಿ ಅನು ಪಲ್ಲವಿ ಅರ್ಥ ಆಗಿದೆಯಲ್ವಾ? ಈಗ ಚರಣ ಶುದ್ಧ ಸಾಹಿತ್ಯ ಬರ್ಕೊಳ್ಳಿ. ವಾರಯ
1: ವಾರಯ
0: ಪಾಪಮಖಿಲಂ
1: ಪಾಪಮಖಿಲಂ
0: ವಾರಯ ಪಾಪಮಖಿಲಮಯಿ
1: ವಾರಯ ಪಾಪಮಖಿಲಮಯಿ
0: ಮಾಮಿತ
1: ಮಾಮಿತ
0: ಮೋಹನ
1: ವಾರಯ ಪಾಪಮಖಿಲಮಯಿ ಮಾಮಿತ ಮೋಹನ
0: ಮೃದುಹಾಸ
1: ಮೃದುಹಾಸ
0: ಮೋಹನ ಮೃದುಹಾಸ
1: ಮೋಹನ ಮೃದುಹಾಸ
0: ಪಾತ ವಿಜಯ
1: ಪಾತ ವಿಜಯ
0: ಮೋಹನ ಮೃದುಹಾಸ ಪಾತ ವಿಜಯ
1: ಮೋಹನ ಮೃದುಹಾಸ ಪಾತ ವಿಜಯ
0: ಖಲ ಅದೇ ಲೈನಲ್ಲಿ ಬರುತ್ತೆ.
1: ಹಾಂ,
0: ಅರ್ಥಪೂರ್ಣ ಆಗೋದು ನೆಕ್ಸ್ಟ್ ಲೈನ್ ಜೊತೆ ಹಾಡಿದ್ರೇನೆ. ಖಲ ಫಣಿ ವಿಹಗ ಅಂತ ಬರುತ್ತೇನೆ
1: ಖಲ ಮುಂದಿನ ವಿಹಗ
0: ಲೈನಲ್ಲಿ. ಖಲ ಫಣಿ ವಿಹಗ
1: ಖಲ ಫಣಿ ವಿಹಗ
0: ಪರಿಲಸ
1: ಪರಿಲಸ
0: ಮಮ ಹೃದಿ
1: ಮಮ ಹೃದಿ
0: ಫಣಿ ವಿಹಗ ಪರಿಲಸ ಮಮ ಹೃದಿ
1: ಫಣಿ ವಿಹಗ ಪರಿಲಸ ಮಮ ಹೃದಿ
0: ಪನ್ನಗೇಂದ್ರ
1: ಪನ್ನಗೇಂದ್ರ
0: ಶಯ
1: ಶಯ
0: ಸಾಧು ಜನಾವನ
1: ಸಾಧು ಜನಾವನ
0: ಪನ್ನಗೇಂದ್ರ ಶಯ ಸಾಧು ಜನಾವನ
1: ಶಯ ಸಾಧು ಜನಾವನ
0: ಮಧ್ಯಮಕಾಲ ಸಾಹಿತ್ಯ. ಸರಸಿಜ
1: ಸರಸಿಜ
0: ಭವ
1: ಭವ
0: ಸರಸಿಜ ಭವ
1: ಸರಸಿಜ ಭವ
0: ವಲ ವಿದಳನ
1: ವಲ ವಿದಳನ
0: ಸರಸಿಜ ಭವ ವಲ ವಿದಳನ
1: ಸರಸಿಜ ಭವ ವಲ ವಿದಳನ
0: ಪರಿಣುತ
1: ಪರಿಣುತ
0: ಸರಸಿಜ ಭವ ವಲ ವಿದಳನ ಪರಿಣುತ
1: ಸರಸಿಜ ಭವ ವಲ ವಿದಳನ ಪರಿಣುತ
0: ಕೃಪಾವಾಸ
1: ಕೃಪಾವಾಸ
0: ಭವೇಕ್ಷಿಪಮಾ
1: ಭವೇಕ್ಷಿಪಮಾ
0: ಕೃಪಾವಾಸ
1: ಕೃಪಾವಾಸ
0: ಭವೇಕ್ಷಿಪಮಾ ವಿಷಯ
1: ಕ್ಷಿಪಮಾ
0: ವಿಷಯ
1: ವಿಷಯ
0: ಮಧ್ಯಮಕಾಲ ಸಾಹಿತ್ಯ ಇನ್ನೊಂದ್ಸರಿ ಹೇಳ್ತೀನಿ. ಸರಸಿಜ ಭವ ವಲ ವಿದಳನ
1: ಸರಸಿಜ ಭವ ವಲ ವಿದಳನ
0: ಪರಿಣುತ
1: ಪರಿಣುತ
0: ಕೃಪಾವಾಸ
1: ಕೃಪಾವಾಸ
0: ಭವೇಕ್ಷಿಪಮಾ
1: ಭವೇಕ್ಷಿಪಮಾ
0: ವಿಷಯ
1: ವಿಷಯ.
0: ಈ ಚರಣದಲ್ಲಿ ಸ್ವಾತಿ ತಿರುನಾಳ್ ಅವರು ಹೇಳ್ತಾರೆ ಎಲ್ಲ ಪಾಪಗಳನ್ನು ಅಳಿಸಿಬಿಡಬೇಕಾಗಿ ಅವರು ಪದ್ಮನಾಭಸ್ವಾಮಿಯನ್ನು ಕೋರುತ್ತಾರೆ. ಚರಣ ಮೊದಲನೇ ಲೈನ್ಗೆ ಸ್ವರ ಹೇಳ್ತೀನಿ. ಇದು ಮೂರಕ್ಷರ, ವಿಳಂಬ ಕಾಲದಲ್ಲಿ ಮೂರಕ್ಷರ ಬಿಟ್ಟು ಪ್ರಾರಂಭ ಆಗತ್ತೆ.

0: ಮುಂದಿನ ತರಗತಿ ಮುಂದುವರಿಸೋಣ.
1: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಸಂಗೀತದಿಂದ ಹಿಂದೂಸ್ತಾನಿ ಸಿತಾರ್ ವಾದನ ಕೇಳಿ. ರಾಗ್ ಲಲಿತ್ ಆಲಾಪ್ ಜೋಡ್ ಗತ್ ತೀನ್ ತಾಲ್ನಲ್ಲಿ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. ರಾಗ್ ಲಲಿತ್ ಆಲಾಪ್ ಜೋಡ್ ಝಾಲಾ ಗತ್ ತೀನ್ ತಾಲ್.

0: ರೋಷನ್ ಜಮಾಲ್ ಭಾರತೀಯ ಅವರಿಂದ ಹಿಂದೂಸ್ತಾನಿ ಸಿತಾರ್ ವಾದನ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಜಯಂತ ನಾಯಕ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಸತೀಶ್ ವ್ಯಾಸ್ ಅವರಿಂದ ಸಂತೂರು ವಾದನ ರಾಗ್ ಚುರ್ಕೌನ್ಸ್ ಮಧ್ಯಲೈ ಜಪ್ ತಾಲ್ ಧೃತ್ ತೀನ್ ತಾಲ್ನಲ್ಲಿ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. ಹಿ ವಾಸ್ ಅಕಂಪನಿಡ್ ಆನ್ ಬ್ಲಾ ಬೈ ಶ್ರೀ ಜಯಂತ್ ನಾಯಕ್. Continuing the concert, now listen to Santur recital by Pandit Satish Vyas, Rag Chandrakaus, Madhyalai Chaptal and Dhrit Teen Tal.

0: ಇದುವರೆಗೆ ಪಂಡಿತ್ ಸತೀಶ್ ವ್ಯಾಸ್ ಅವರ ಸಂತೂರ್ ವಾದನ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಅನೀಶ್ ಪ್ರಧಾನ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಂತೂರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ವ್ಯಾಸ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಅನೀಶ್ ಪ್ರಧಾನ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: 100.1 ಮೆಗಾಹರ್ಟ್ಸ್ ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆರ್ ಕೆ ಪದ್ಮನಾಭ ಮತ್ತು ಡಾಕ್ಟರ್ ನಾಗರಾಜ್ ರಾವ್ ಹವಲ್ದಾರ್ ಅವರ ಹಾಡುಗಾರಿಕೆಯ ಜುಗಲ್ಬಂದಿ ಕಾರ್ಯಕ್ರಮ. ಪಕ್ಕವಾದ್ಯದಲ್ಲಿ ವಯಲಿನ್ ಹಕಾರ ವಿದ್ವಾನ್ ಸಿ ಎನ್ ಚಂದ್ರಶೇಖರ್ ಅವರಿಂದ, ಮೃದಂಗ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣೇಕ್. ಕೇಳಿ ನಜಮುಖ ವಂದಿಸುವೆ ಮಾಯಾ ಮಾಳವ ಗೌಳರಾಗ ಆದಿತಾಳದಲ್ಲಿದೆ ವಾದಿರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಓಕಲ್ ಜುಗಲ್ಬಂದಿ ಬೈ ಆರ್ ಕೆ ಪದ್ಮನಾಭ ಅಂಡ್ ಡಾಕ್ಟರ್ ನಾಗರಾಜ್ ರಾವ್ ಹವಲ್ದಾರ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅಂಡ್ ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣೇಕ್. ಟು ಬಿಗಿನ್ ವಿತ್ ಗಜಮುಖ ವಂದಿಸುವೆ, ರಿಟನ್ ಬೈ ವಾದಿರಾಜ, ಸೆಟ್ ಟು ಮಾಯ ಮಾಳವ ಗೌಳರಾಗ ಆದಿತಾಳ.

ಇನ್ನೀಗ ಪುರಂದರದಾಸರ ರಚನೆ ರಾಮ ಮಂತ್ರವ ಜಪಿಸೋ ಪೂ ಕಲ್ಯಾಣಿ ರಾಗ ಆದಿತಾಳ. ನೌ ಅ ಕಾಂಪೊಸಿಷನ್ ಆಫ್ ಪುರಂದರದಾಸ ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ರಾಮ ಮಂತ್ರವ ಜಪಿಸೋ.

ಇದುವರೆಗೂ ಆರ್ಕೆ ಪದ್ಮನಾಭ ಮತ್ತು ಡಾ ನಾಗರಾಜ್ ರಾವ್ ಹವಲ್ದಾರ್ ಅವರ ಹಾಡುಗಾರಿಕೆಯ ಜುಗಲ್ಬಂದಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ಸಿದವರು ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣಿಕ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಓಕಲ್ ಜುಗಲ್ಬಂದಿ ಬೈ ಆರ್ಕೆ ಪದ್ಮನಾಭ ಅಂಡ್ ಡಾ ನಾಗರಾಜ್ ರಾವ್ ಹವಲ್ದಾರ್. ಅಕಂಪನಿಸ್ ಆನ್ ದ ವೈನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಸಿ ಚೆಲುವರಾಜು, ಆನ್ ದ ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅಂಡ್ ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣಿಕ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಾಲ್ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಪಗಲಾಗನದೆ, ಧೃತ್ತೇಂತಾಲ್ ಕರತ ಸೌತನಕೆ.
1: You are listening to vocal recital by Shri Madhavgudi. He is accompanied on tabla by Pandit Raghunath Nakur, harmonium by Shri D. Kurdas. Continuing the concert, now listen to rag Malkaus. Khal vilambit ektal pagalaganade, drittintal karat sautanake.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಮಾಧವಗುಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. This program was contributed by Akashvani Dharwad.
2: Anytime, Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರೇರೆ, ಇಂದಿನ ಕಾರ್ಯಕ್ರಮದಲ್ಲಿ ಆರ್ಕೆ ಶ್ರೀನಿವಾಸಮೂರ್ತಿ ಅವರಿಂದ ವೀಣಾ ವಾದನ ಆಲಿಸೋಣ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ವಿ ಪ್ರವೀಣ್, ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಭೈರವಿ ರಾಗದ ವರ್ಣ ಖಂಡ ಜಾತಿ ಅಟ್ಟತಾಳದಲ್ಲಿದೆ.
2: ವಿರಿಬೋಣಿ,
1: ರಚನೆ ಪಚ್ಚಮಿರಿಯಂ ಆದಿ ಅಪ್ಪಯ್ಯ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you Veena recital by R.K. Srinivasamurthy. Our companies are on the mridangam V. Praveen, on the ghatam Vidwan H. Shivaramakrishnan. To begin with, Varna set to Bhairavi Raga, Khanda Jati Attathala,
2: Viriboni,
1: written by Pachimiriyam Adi Appayya.

ಈಗ ಅಟಾಣರಾಗ ಆದಿತಾಳದಲ್ಲಿರುವ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ವಿರಚಿತ ಶ್ರೀ ಮಹಾಗಣಪತಿಂ ನೌ ಶ್ರೀ ಮಹಾಗಣಪತಿಂ ಸೆಟ್ಟು ಅಟಾಣರಾಗ ಆದಿತಾಳ ರಿಟನ್ ಬೈ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್.

ದೇವದೇವ ಕಲಯಾಮಿ ಮಾಯಾ ಮಾಳವ ಗೌಳರಾಗ ರೂಪಕ ತಾಳದಲ್ಲಿದೆ. ರಚನೆ ಸ್ವಾತಿ ತಿರುನಾಳ್. ದೇವದೇವ ಕಲಯಾಮಿ ಕಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ಟು ಮಾಯಾ ಮಾಳವ ಗೌಳರಾಗ ರೂಪಕ ತಾಳ.

ಆರ್ಕೆ ಶ್ರೀನಿವಾಸ ಮೂರ್ತಿಯವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ವಿ ಪ್ರವೀಣ್, ಘಟ ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ರಚನೆ ಕಲ್ಯಾಣಿ ರಾಗ ಮಿಶ್ರ ಛಾಪು ತಾಳದಲ್ಲಿದೆ, ನಿಧಿ ಚಾಲ ಸುಖಮ. Dear listeners, you are listening to Veena Recital by R.K. Srinivasamurthy. Accompanists are on the mridangam with V. Praveen, on the ghatam Vidwan H. Shivaramakrishnan. Continuing the program now, let us listen to a composition of Tyagaraja set to Kalyani Raga Mishra Chaputala, Nidhi Chala Sukhama.

ಇದುವರೆಗೂ ಆರ್ಕೆ ಶ್ರೀನಿವಾಸಮೂರ್ತಿಯವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ವಿ ಪ್ರವೀಣ್, ಘಟ ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard Veena recital by R.K. Srinivasamurthy. He was accompanied on the mridangam by V. Praveen. On the ghatam, Vidwan H. Shivaramakrishnan. This program is a contribution of Akashvani Bengaluru, Anytime Indian Music.

ಕಾದರ್ ಬದಲನೆ ದಿಗ ದಿಗರ್ ಕುಠಾರ ಕಾಟತ ಕೊಟ್ಟಿಲ ತಿರುಗಡತ ಆಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಸುಭ ಸುಂದ ಮಾಲಗಲೆ ಮುಂಡ ವೀರಾ ದಾಗಡತ ಧುಮಕಡತ ಧಾ ದಿನ ದಿನ ಚತುರಾ ನನ ಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾ ದಾತಾ ಪ್ರಾತಾ ಶಂಖ ಚಕ್ರ ಕರ ಗದಾ ಪದುಮ ಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕಡತ ಧುಮಕಡತ ಟಕೆಟ ಧಕೆಟ ಧಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮ ರುದಂ